ಸಕಲೇ ಬಿರುತ್ತಾರೆ. ಅನುಗ ತಪಸ್ಯ ಕರೆ ಅಹಂಕಾರ ನರ್ಗ ಸ್ವರ್ಗ ಫೇರ್ ಫಿರೇ ಅವತಾರ. ಅನುಗ ಜತನ್ ಕರೆ ಆತಮ ನಹಿ ದರ್ಬ ಹರ ದುರ್ಗೇ ಕೋ ಕೈಸೆ ಗವಾಯ ಆಪಸ್ ಕೋ ಜೋ ಪಲಾಕ ಅವೇ ತಸೇ ಬಲಾಯಿ ನಿಕಟ ನ ಆವೇ ಸರ್ವ ಕೀ ರೇನ ಜಾಕ ಮನ ಹೋಯ ಕಹು ನಾನುಗತಾ ಕಿ ನಿರ್ಮಲ ಸೋಯ ಜಬ ಜಬಲಗ ಜಾನೇ ಮುಜತೇ ಕಾಶ ಹೋಯ ತಪ್ಸ ಸುಖ ನಾಯಿ ಕೋಯ ಜಬೇ ಜಾನೇ ಮೈ ಕಿಶ ಕರ್ತಾ ತಬಲಗ ಗರ್ಭ ಜೋನ ಮೈ ಫಿರತಾ ಜಬ ತಾರೇ ಕೋ ಬೈರಿ ಮೀ ತಬಲಗ ನೇ ಚಲ ನಾಹಿ ಚೀತ ಜಬಲಗ ಮೋ ಮಗನ ಸಂಗಮಾಯ ತಬಲಗ ಧರ್ಮ ರಾಯ ದೇ ಸಜಾಯ ಪ್ರಭು ಕಿರ್ಪಾತೆ ಬಂಧನ ತುಟ್ಟ ಗುರುಪ್ರಸಾದ ನಾನಕ ಶುಟ್ಟ ಸಹಸ ಘಟೇ.

ಸೇವಕೋ ಪ್ರಪಾಲನಹಾರ ಸೇವಕಿ ರಾಖೇಂದ್ರಂಕಾರ ಸೋ ಸೇವಕ ಜಿದ್ಯಾ ಪ್ರಭುತಾರೇ ನಾನು ಸೋ ಸೇವಕ ಸಾಸಾ ಸಮಾರ ಅಪನೇ ಜನಕಾ ಪ್ರದಾಟ ಕೇ ಅಪನೇ ಸೇವಕಿ ಸರ್ವರ್ ರಾಖೇ ಅಪನೇ ದಾಸ ಗೋ ದೇ ಬಢಾಯಿ ಅಪನೇ ಸೇವಕೋ ನಾಮ ಜಪಾಯಿ ಅಪನೇ ಸೇವಕಿ ಆಪತ ರಾಖೇ ತಾಗಿ ಗದ್ವಿಂದ ಕೋ ನಾ ರಾಖೇ ಪ್ರಭು ಕೇ ಸೇವಕ ಕೋ ನಾ ಬಹು ಜ ಪ್ರಭು ಕೇ ಸೇವಕ ಊಷ ತೇ ಉಚೇ ಜೋ ಪ್ರಭನಿ ಸೇವ ಜೋ ಪ್ರಭನಿ ಸೇವಾ ದಾಯ ನಾನಕ ಸೋ ಸೇವಕ ದಯದ ಪ್ರಗಟಾಯ ನಿಕಿ ಗಿರಿ ಮೈ ಕಲ ರಾಖೇ ಭಸ್ಮ ಕರಾ ರಸ ಕರ ಕೋಟ ಲಾಖ ಜಿಸ್ಕಾ ಸಾಸನಾ ಗಾಢ